ವಾಗನ ಮೋದಕ ಪ್ರಿಯ ಮಹಾಕಾವ್ಯ ನಾಟಕಾದಿ ಪ್ರಿಯ ಮೂಷಿಕ ವಾಗನ ಮೋದಕ ಪ್ರಿಯ ಮಹಾಗಣಪತಿ ಮನಸ ಸ್ಮರಾಮಿ ವಸಿಷ್ಠ ವಾಮದೇ.

ಅನಿಸರಿಸ ನಿನಿಬಮ ಸರಿಗಮ ಗಣಪತಿ ನಿತ್ತ ನಿಪ್ಪ ನಿಪ್ಪ ಮಾರಿ ಸರಿ ಸಮ ಸಪ ಸನಿ ಮಗ ಗಣಪತಿ ನಿತ್ತರಿ ಸನಿ ಸರಿ ಸನಿ ಸರಿ ಸರಿ ಸನಿ ಸರಿ ಸ ಪ ಮ ಪ ಮಗ ಮರಿ ಸತಿ ಸರಿ ಗ ಮಗ ಮರಿ ಸರಿ ಸರಿ ಸ ನಿಬ ಮನಿ ಬನಿ ಬನಿ ಬನಿ ಬಮ ಬನಿ ಬನಿ ಬನಿ ಬ ಸರಿ ಸರಿ ಸರಿ ಸನಿ ಸರಿ ಸರಿ ಸರಿ ಸ ಬನಿ ಬನಿ ಬನಿ ಬಮ ಬನಿ ಬನಿ ಬನಿ ಬನಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಸರಿ ಗ ಮ ಬ ಗ